0: Let's now take you through the top story making the rounds at this hour. Well, it's day 10 since Swisha was found dead, and her husband Samar Singh continues to evade the police and abscond despite six teams looking out for him. Meanwhile, his anticipatory bail plea has now reached the Jabalpur High Court after the lower courts rejected his bail about 4 days ago. Not just that, Giribala Singh, Twisha's mother-in-law, has moved the courts after WhatsApp chats with Twisha and an audio clip of her went viral. She now demands that the phones of Twisha's entire family should be sent for forensic analysis to ascertain the source of the leak. Now, this comes after Twisha's friend Prachi made a sensational revelation to NDTV, claiming that Twisha used two phones and that her private phone, which had key recordings and evidence, was not submitted to the police on time by her in-laws. Let's now turn our attention and take you to Karnataka. Well, the Chief Minister race in Karnataka has been blown wide open as NDTV's explosive news break reveals some brand new information in the newest edition of the Karnataka Game of Thrones. Well, the final call lies with the High Command as new contenders emerge for the Chief Minister's chair. Sources, in fact, have even told NDTV that a Congress High Command meeting is expected in Delhi soon, where Congress Chief Mallikarjun Kharge, Karnataka in charge Randeep Surjewala, will be meeting Chief Minister Siddaramaiah and the Deputy Chief Minister D.K. Shivkumar. While it is also believed that Home Minister G. Parmeshwar has emerged as a Chief Minister contender, as the state has never had a Dalit Chief Minister before, and all current Congress Chief Ministers other than Siddaramaiah belong to the upper caste.
1: ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಇನ್ನು ನಾನು ದಿನ ಟಾಮ್ ಟಾಮ್ ಹೊಡ್ಕೊಂಡು ಓಡಾಡಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಯಾರು ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ. ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗ್ಯಾರಿಗೂ ಗೊತ್ತಿಲ್ಲಪ್ಪ. ನಮಗ್ಯಾರಿಗೂ ಏನು ಯಾರು ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರು ನಮಗೇನು ಹೇಳಿಲ್ಲ
2: ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿ ಕೊಡ್ಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ?
1: ಅಲ್ಲ, ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ, ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು?
3: ರಾಜಣ್ಣವ್ರ ವಿಚಾರ ಸರ್, ಪರಮೇಶ್ವರ್.
0: Well, let's now take you to Tamil Nadu. Just a day after the first cabinet expansion, the TVK government now appears set for a cabinet expansion 2.0, with allies likely to enter the Tamil Nadu government for the very first time. Sources say that the VCK and the IUML get one ministerial berth each after talks between Chief Minister C. Joseph Vijay, Thol Thirumavalan and in fact K.M. Kadir Muhideen. The move could shift the VCK and the IUML from outside supporters to direct stakeholders in the government, strengthening the TVK's majority and reducing chances of there being an alliance rift. Allies say the development signals the beginning of a coalition-style governance in Tamil Nadu, with Vijay showing willingness to share power and even deepen alliance ties.
4: Perumbanmaiyanorin karuthin adipadaiyil indha amaichiravil idam peruvadengra mudivai eduthirukkom. பன்னியரசு, ஜோதிமணி ஆகிய இரண்டு சட்டமன்ற உறுப்பினர்களில் பன்னியரசு அவர்களின் பெயரை பரிந்துரைப்பதில்